ಬಾಳಿಸಿಕೊಂಡು ನೀಲವನ ದಾಸನಾದಂತ ದಾಸಂದು ಹಣ್ಣಿನ ದಾಸನಾದಂತ to ngai da margai mamman shata a cikin wannan waka da yayyo margai tsirman gombe Allah ubangiji ya kyauta makunci karfe biyar kamar da gogonmu ke nuna lokacin da zamu je ga shirin nan nafi don tambayoyin addinin Kirista

0: ಕದಂಬ ತನ್ನಯ್ಯದೇ ವೈಯಂಬ ಕೋವ
1: ಕಲಿಯಾಗದೇ
0: ವೈಶ್ಯಾಮ ದಾಸಿ ವೈಶಾಖ ದಾದಿ ವಯ ಜಾಗ ದ್ವಾದಿ
1: ಮಗಕನ
0: ಬಾಬಾ ಗಂಗಾ ಬಲ್ಲನ ಏರಮೈ ಚೌತಂಗ ಬಾದೈ